0: ಪಾಠವೇನು ಸಿಂಧು ಅಹನಾಥರೇ. ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕ್ಯಾಮ್ www.liveFM.lk ಸೈಟ್ ಕಡೆ ಗಿ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರಾನ. ಕ್ಲಾಸಿಕ್ ರೇಡಿಯೋ ಹದವತೆ ಸ್ಪರ್ಶಯ. ಒಬ ಆದರೇ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ಬಡವಿ ಗಣನಾವ ಕೊಸೆ ಶ್ರವಣೇ ಕಲ ಹಕಿ
1: livefm.lk

0: ನಟವೆನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನತ್ ಒಬ ಕೆಮತಿ ನಮ್ www.liveFM.lk ಸಕ್ರಿಯ ಲಕ್ಷ್ಯ ದಿಸವೆನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸೆ ಶ್ರವಣೇ ಕಲಹಕಿ
1: Live FM.

ನೆಟವಿನ ಸಿಂಧು ಅಹನಾತರೇ ಹಿತ ಸಣ್ಣ ಸಣ್ಣ ಸಿಂಧು ಹನ್ನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕರೆಗಿ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಿಕ್ ದಿಸವನು ಹದವತೆ ಸ್ಪರ್ಶಯ ಒಬ ಆದರೇ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೂ

ನೆಟವಿನ ಸಿಂಧು ಅಹನಾಥರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನ್ನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕರೆಗೆ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವ ರೆಂದುನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಎನ್ನ ಆಪ್ ಹರಹ ವಗೇ